0: ಸೈನ ತುಪಾರಿ ಗೌಳನ ನಾರಿ ಆಲ್ಯ ಯಮುನಿ ವರಿ ಖುಷಾಲ ಸೋಡುನ ದಿನ ಜಳಾವರ ನಕ್ಷಿ ಚಾಘಾಗರಿ ವಸನೆ ಸುಟಲಿ ಅಲಗತ ಪಡಲಿ ಓಲ್ಯ ಕಾಠಾವರಿ ಥುಮಕತ ಗೋಪಿ ಜಳಾತ ಶಿರಲ್ಯ ಉಠಲಿ ಕಾಶಿರ ಶಿರಿ
1: ಗೋಪಿ ನಾನ್ಯಾತ್ ಹೋತ್ಯಾ ದಂಗ ತೋತ್ ಆಲ ಸಕಾಸೆ ರಂಗ ಗೋಳಾಕರ್ಣ ವಸ್ತ್ರ ಸಾರಿ ಬಸ್ನ

0: ಸೂರೆ ಬುಬುಲ ಪಾಂಡರೆ ಫಿರೆ ಹಿಡಿಸ್ ನಾಕಾಜಾಗಿ ಕೇವಲ ಭೋಗೆ ಅಠಾವೀಸ್
1: ಉಡ್ತಾ ಏತೆ ಪರಿ ಆವಡೆ ಸರ್ಕು.